ಮನೀಗ ಮ್ಯೋನೆ ಮನ್ಸ್ರೇಮ್ ಸೇರಿ ಪಾರೋ ದುನಿಯೈಮೆ ಇದಕ್ಕು ವರ್ಷೆ ನಾಂಗ್ ಮೆಸ್ಕಿ ಬ್ರಾತ್ ಬೇಬಾ ಹಾತಿ ತಿಂಗಲ್ ತೆರು ರಸ